0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕೆಜಿ ರಾಮಸ್ವಾಮಿಯವರ ದನಿಯಲಿ ಕೆಶಿರಾಜ ಅವರ ರಚನೆ ಎನ್ನ ಧನ ಎನ್ನ ಸದಿಸುತ್ತರೋ. Welcome to today's devotion music program. Dear listeners, in the beginning let us listen to KG Ramaswamy written by K. Shiraja, Enna Dhana Enna Sathisutharo.

ಕಮಲನಯನ ವಾಸುದೇವ ಕರಿವರದ ಮಾಂಪಾಹಿ ಭದ್ರಾಚಲ ರಾಮದಾಸರ ರಚನೆ ಹಾಡಿದ್ದಾರೆ ಆರ್ಎನ್ ತ್ಯಾಗರಾಜನ್. ಆರ್ಎನ್ ತ್ಯಾಗರಾಜನ್ ಪ್ರೆಸೆಂಟಿಂಗ್ ಒನ್ ಮೋರ್ ಕಾಂಪೋಸಿಷನ್ ಆಫ್ ಭದ್ರಾಚಲ ರಾಮದಾಸ್ ಕಮಲನಯನ ವಾಸುದೇವ ಕರಿವರದ ಮಾಂಪಾಹಿ.

ಮನಸ್ಸು ಕರಗದೇನು ಶ್ರೀ ಮಾಧವ ಹರೇ, ವೆಂಕಟಾದೃಶ್ಯ ಅವರ ರಚನೆ, ಹಾಡಿದರೆ ಮಾಧವಗುಡಿ. ಮನಸ್ಸು ಕರಗದೇನೋ ಶ್ರೀ ಮಾಧವ ಹರೇ, ರಿಟನ್ ಬೈ ವೆಂಕಟಾದ್ರಿಶರ್, ಸಂಗ್ ಬೈ ಮಾಧವಗುಡಿ.

ವೇಣುನಾದ ಪ್ರಿಯ ಗೋಪಾಲಕೃಷ್ಣ ರಚನೆ ವಾದಿರಾಜರು ಹಾಡಿದ್ದಾರೆ ಪಿಎಸ್ ನಾಗರಾಜ್. ವೇಣುನಾದ ಪ್ರಿಯ ಗೋಪಾಲಕೃಷ್ಣ ರಿಟನ್ ಬೈ ವಾದಿರಾಜ ಸಂಗ್ ಬೈ ಪಿಎಸ್ ನಾಗರಾಜ್.

ವೃಂದಗಾನದಲ್ಲಿ ಈಗ ಬಸವಣ್ಣನ ವಚನ ಮೃದು ವಚನವಿ ಸಕಲ ಜಪಂಗಳಯ್ಯ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಬಸವಣ್ಣ. ಮೃದು ವಚನವಿ ಸಕಲ ಜಪಂಗಳಯ್ಯ.

ಜ್ಯೋತಿಯ ಮುಟ್ಟಿದ ಭಕ್ತಿ ಶ್ರೀಪಾದ ಹೆಗಡೆಯವರ ದನಿಯಲ್ಲಿದೆ. ಸಕಲೇಶ ಮಾದರಸರ ರಚನೆ. ಶ್ರೀಪಾದ ಹೆಗಡೆ ನೌ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಸಕಲೇಶ ಮಾದರಸ ಜ್ಯೋತಿಯ ಮುಟ್ಟಿದ ಭಕ್ತಿ.

ಗುರುವಿನ ಕರುಣದಿಂದ ಅಕ್ಕ ಮಹಾದೇವಿ ವಿರಚಿತ ವಚನ ಹಾಡಿದ್ದಾರೆ ಪಂಡಿತ್ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಕ್ಕ ಮಹಾದೇವಿ ಗುರುವಿನ ಕರುಣದಿಂದ.

ಶೀಲಾ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ವೆಂಕಟೇಶ ದಯಮಾಡೋ ವೇದವೇದ್ಯನೇ. ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ವೆಂಕಟೇಶ ದಯಮಾಡೋ ವೇದವೇದ್ಯನೇ, ರಿಟನ್ ಬೈ ಪುರಂದರದಾಸ.

ಎಸ್ ಶಂಕರವರ ಸ್ವರದಲ್ಲಿ ವ್ಯಾಸರಾಯರ ರಚನೆ ಕಾಣದೇ ನಿಲ್ಲಲಾರೆ ಕಮನೀಯ ಮೂರುತಿಯ. ಎಸ್ ಶಂಕರ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಕಾಣದೇ ನಿಲ್ಲಲಾರೆ ಕಮನೀಯ ಮೂರುತಿಯ.

0: ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions rendered by various artists. This program was a contribution of All India Radio, Bengaluru. Anytime, Indian music.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 FM.
2: ಪ್ರಿಯ ಕೇಳುಗರೆ, ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಶ್ರೀವಿದ್ಯಾ ರಾಮನಾಥ್. ಭಾಗವಹಿಸಲಿದ್ದಾರೆ ದೀಪಶ್ರೀ.
3: ನಮಸ್ತೆ ಮೇಡಮ್.
4: ನಮಸ್ತೆ. ಇವತ್ತು ಪಲ್ಲವಿಯಿಂದ ಪೂರ್ತಿ ವರ್ಣ ಹಾಡ್ತಾ ಬರೋಣ.

0: ಈಗ ಎರಡನೇ ಕಾಲ ನೋಡೋಣ. ಇದರಲ್ಲಿ ಎರಡು ವಿಧಾನಗಳಿದೆ. ನಾವು ಮೊದಲು ತಗೊಂಡಿದ್ದ ಕಾಲ ಪ್ರಮಾಣದಲ್ಲೇ ಎರಡು ಕಳೆನಲ್ಲೇ ಹಾಡ್ತಾ ಬರಬಹುದು.
1: ಸರಿ,
0: ಆಗ ನಿಮ್ಗೆ ಪಲ್ಲವಿಯ ಎರಡಾವರ್ತನ, ಅನುಪಲ್ಲವಿಯ ಎರಡಾವರ್ತನ, ಮುಕ್ತಾಯ ಸ್ವರದ್ದು ಎರಡಾವರ್ತನ, ಆತರ ತಾಳದ್ದು ಒಂದು ಆವರ್ತನಕ್ಕೆ ನಿಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರುವ ಎರಡ ಆವರ್ತನಗಳು ಬಂದ್ಬಿಡತ್ತೆ. ಅದರಲ್ಲೇ ಡಬಲ್ ಸ್ಪೀಡ್ ಆಗ್ಬಿಡತ್ತಲ್ವಾ?
1: ಹೌದು.
0: ಇನ್ನೊಂದು ವಿಧಾನ ಏನಂದ್ರೆ ಪ್ರಾಕ್ಟೀಸ್ ಮಾಡಿದ

ಒಂದ್ರೆ ಕಳೆನಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ತಾಳದ್ದು ಏನ್ ಚೇಂಜ್ ಬರಲ್ಲ, ನಾವು ತಾಳವನ್ನು ತಾಳವಾಗಿ ಹಾಕ್ತಾ ಇದೀವಿ. ಆ ತರಹ ಇವಾಗ ಹೇಳ್ಕೊಡ್ತೀನಿ.

0: ಸರಿ ಹಿ ಸರಿ ರೇ ಗ ಮ ದ ನಿ ಪ ದ ಮ ಪ ಮ ಗ ಮ ರಿ ನಿ ಸರಿ
1: ಸರಿ ಗ ಮ ದ ಪ ಮ ಪ ಗ ಮ ರಿ ಸ ನಿ
0: ಸರಿ ಗ ಮ ದ ಪ ಮ ಪ ಗ ಮ ರಿ ಸ ನಿ
1: ಪ ನಿ

ಸರಿ ಸನಿ ಸ ಸನಿ ಪ ನೀ ದ ಪ ದ ಪ ಪ ಮ ಗ ಮರಿ ಗ ಮ ಪ ಗ ಮರಿ ಸರಿ ಸನಿ ಸನಿ ಪ ಮ ಪ ನಿ ಸರಿ ಗ ಮರಿ ಸ ರಿ ಗ ಮ ದ ನಿ ಸ ರಿ ಗ ಮರಿ ಸ ಸನಿ ಪ ಮ

0: ಎರಡು ಕಾಲದಲ್ಲೂ ಅಕಾರ ಸ್ವರ ಸಾಹಿತ್ಯ ಎಲ್ಲ ಅಭ್ಯಾಸ ಮಾಡಿ ಇಟ್ಕೋಬೇಕು. ಅವಾಗ ಒಳ್ಳೆ ರೀತಿಯಲ್ಲಿ ವರ್ಣ ಬರುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಹಾಡಿ.
1: ಧನ್ಯವಾದಗಳು. ನಮಸ್ತೆ.
0: ನಮಸ್ತೆ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀ ವಿದ್ಯಾರಾಮನಾಥ್, ಭಾಗವಹಿಸಿದವರು ದೀಪಶ್ರೀ.
3: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿ.
4: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳುವಿರಿ. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ತಾಲ್ ಬರ್ಖಾ ಋತು.
5: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಮಾಲಿನಿ ರಾಜುರ್ಕರ್. ರಾಗ್ ಕೌಶಿಕ್ ರಂಜಿನಿ. ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಮಾಯಿ ಪಿಯಾ. ಧೃತ್ ತೀನ್ತಾಲ್ ಬರ್ಹಾ ಋತು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮಾಲಿನಿ ರಾಜುರ್ಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮಂಬುಲಾಲ್ ಸಂಗಾವ್ಕರ್, ಹಾರ್ಮೋನಿಯಂ ರಾಮ್ಬಾವ್ ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ, ರಾಗ್ ಹಿಜಾಜ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: You were listening to vocal recital by Vidushi Malini Rajorkar. She was accompanied on tabla by Shri Mamulal Sangaonkar, harmonium by Shri Ram Bhavu Bijapure. Continuing the concert, now listen to sitar recital by Ustad Abdul Halim Jafar Khan. Rag Hijaz, Alap, Jod, Vilambit and Dhritgat in Teen Taal.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಅಹಲೀಂ ಜಾಫರ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸದಾಶಿವ್ ಪವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಹಲೀಂ ಜಾಫರ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಸದಾಶಿವ್ ಪವಾರ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಅಶ್ವಿನ್ ಆನಂದ್ ಅವರ ವೀಣಾವಾದನ, ಮೃದಂಗ ಸಹಕಾರ ಎಂ ಗುರುರಾಜ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಪರಚುರಾಗ ಆದಿತಾಳದಲ್ಲಿದೆ, ಚಿಂತೆಯೇ ಮಹಾಲಿಂಗ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರೆಸೈಟಲ್ ಬೈ ಅಶ್ವಿನ್ ಆನಂದ್ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಚಿಂತೆಯೇ ಮಹಾಲಿಂಗ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಪರಜುರಾಗ ಆದಿತಾಳ.

ಸುಖಿಯ ವರೋ ತ್ಯಾಗರಾಜರ ರಚನೆ, ಕನ್ನಡ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕನ್ನಡ ರಾಗ ಆದಿತಾಳ ಸುಖಿಯ.

ಅಶ್ವಿನ್ ಆನಂದ್ ಅವರ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂ ಗುರುರಾಜ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮಾಟಿ ಮಾಟಿಕಿ ಮೋಹನರಾಗ ಮಿಶ್ರ ಛಾಪುತಾಳದಲ್ಲಿದೆ ತ್ಯಾಗರಾಜರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಅಶ್ವಿನ್ ಆನಂದ್ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಮಾಟಿ ಮಾಟಿಕಿ ಸೆಟ್ ಮೋಹನರಾಗ ಮಿಶ್ರ ಛಾಪುತಾಳ.

ಸದಾಶಿವ ಬ್ರಹ್ಮೇಂದ್ರರ ಒಂದು ರಚನೆ ಯಮುನಾ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ಪಿಬರಿ ರಾಮರಸಂ, ಪಿಬರಿ ರಾಮರಸಂ, ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಸದಾಶಿವ ಬ್ರಹ್ಮೇಂದ್ರ. ಸೆಟ್ಟು ಯಮುನಾ ಕಲ್ಯಾಣಿ ರಾಗ ಆದಿತಾಳ.

ಇದುವರೆಗೂ ಅಶ್ವಿನ್ ಆನಂದ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಅಶ್ವಿನ್ ಆನಂದ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರದಾಳ್ ಅವರ ಗಾಯನ ಕೇಳುವ

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತಜಿ ತೇರ್ದಾಳ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಆ ಭೋಗಿ, ಖಯಾಲ್ ವಿಲಂಬಿತ್ ಜಪ್ತಾಲ್, ಚರಣಧರ್ ಆಯೋ, ಧೃತ್ ಏಕ್ತಾಲ್, ಲಾಜ್ ರಖೋ.
1: ಯು ಆರ್ ಲಿಸ್ನಿಂಗ್ ಟು ಉಕಲ್ ರಿಸೈಟಲ್ ಬೈ ಶ್ರೀ ಅನಂತಜಿ ತೇರ್ದಾಳ್. He is accompanied on tabla by Shri Hanumantappa Kodganur, harmonium by Shri D. Kumaradas. Continuing the concert, now listen to Rag Abhogi, Khyal Vilambit Jhaptal, Charanadhar Ayo, Drith Ektal, Lajarakho.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಹನುಮಂತಪ್ಪ ಕೋಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ್ ಜಿ ತೇರ್ದಾಳ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಟಿ ಕುಮಾರ ದಾಸ್.
2: This program is the contribution of Akashvani Dharwad, anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಉಷಾ ರಾಮಮೂರ್ತಿ ಅವರಿಂದ ಗೋಟು ವಾದ್ಯವಾದನ, ಮೃದಂಗ ಸಹಕಾರ ಎಚ್ಎಸ್ ಕೃಷ್ಣಮೂರ್ತಿ, ಘಟ ಆರ್ ರಮೇಶ್. ಮೊದಲಿಗೆ ತ್ಯಾಗರಾಜರ ರಚನೆ ದೇವಾಮೃತ ವರ್ಷಿಣಿ ರಾಗ ಆದಿತಾಳದಲ್ಲಿದೆ, ಯವರ ನೀ ವೇಡನು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಗೋ ಟು ವಾದ್ಯ ರಿಸೈಟಲ್ ಬೈ ಉಷಾ ರಾಮಮೂರ್ತಿ. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಚ್ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಆರ್ ರಮೇಶ್. ಟು ಬಿಗಿನ್ ವಿತ್ ಯವರ ನೀ ವೇಡನೋ, ರಿಟನ್ ಬೈ ತ್ಯಾಗರಾಜ, ಸೆಟ್ಟು ದೇವಾಮೃತ ವರ್ಷಿಣಿ ರಾಗ ಆದಿತಾಳ.

ವರಲಕ್ಷ್ಮಿ ನಮೋಸ್ತುತೆ ಗೌರಿ ಮನೋಹರಿ ರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿದೆ ಮೈಸೂರು ವಾಸುದೇವಾಚಾರ್ಯರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ ಟು ಗೌರಿ ಮನೋಹರಿ ರಾಗ ರೂಪಕ ತಾಳ ವರಲಕ್ಷ್ಮಿ ನಮೋಸ್ತುತೆ.

ಉಷಾ ರಾಮೂರ್ತಿ ಅವರಿಂದ ಗೋಟುವಾದ್ಯವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಚ್ಎಸ್ ಕೃಷ್ಣಮೂರ್ತಿ, ಘಟ ಆರ್ ರಮೇಶ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಸಿಂಧು ಕನ್ನಡ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ನನ್ನ ಕನ್ನ ತಲ್ಲೆ. ಯು ಆರ್ ಲಿಸ್ನಿಂಗ್ ಟು ಗೋಟುವಾದ್ಯ.

ಉಷಾ ರಾಮೂರ್ತಿಯವರು ತಮ್ಮ ಗೋಟುವಾದ್ಯ ವಾದನವನ್ನು ತಿರುವಟ್ಟಿಯೂರ್ ತ್ಯಾಗಯ್ಯಾರ್ ಅವರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಷದ್ವಿಧ ಮಾರ್ಗಿನಿ ರಾಗ ಆದಿತಾಳದಲ್ಲಿದೆ. ಸಮಯಮಿಪ್ಪುದೋ ಉಷಾ ರಾಮೂರ್ತಿ ಕನ್ಕ್ಲೂಡ್ ಹರ್ ಗೋಟುವಾದ್ಯ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ತಿರುವಟ್ಟಿಯೂರ್ ತ್ಯಾಗಯ್ಯಾರ್ ಸೆಟ್ಟು ಷದ್ವಿಧ ಮಾರ್ಗಿನಿ ರಾಗ ಆದಿತಾಳ ಸಮಯಮಿಪ್ಪುದೋ.

ಇದುವರೆಗೂ ಉಷಾ ರಾಮೂರ್ತಿಯವರ ಗೋಟು ವಾದ್ಯವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಎಚ್ಎಸ್ ಕೃಷ್ಣಮೂರ್ತಿ, ಘಟ ಆರ್ ರಮೇಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಗೋಟು ವಾದ್ಯ ರಿಸೈಟಲ್ ಬೈ ಉಷಾ ರಾಮೂರ್ತಿ, ಶಿವಾಸ ಕಂಪನಿ ಡಾನ್ ದ ಮೃದಂಗಂ ಬೈ ಎಚ್ಎಸ್ ಕೃಷ್ಣಮೂರ್ತಿ, ಆನ್ ದ ಘಟಂ ಆರ್ ರಮೇಶ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಧಿರಗಿಟ್ಟ ಗೆಗಿಟ್ಟ ಗರಿಗಿಟ್ಟ ನಗಿತಿಟ್ಟ ಕಳ ಅನದ ತಿಂದಿಟ್ಟ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ ಕೃತದಾದ

ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ ದಿನಾಕೃತ